ಖಾಣ ದಾನ ತೋಡ ಪಾಪಿ ಖಾಣ ದಾನ ತೋಡ ಪಾಪಿ ಪೀಣ ದಾನ ಓ ಜಿಂದ ಜಾಂದಿಗೆ ಖುರಾಕ ನಾಳ ಫಾಳದಿ ಜಿಂದ ಜಾಂದಿಗೆ ಖುರಾಕ ನಾಳ ಫಾಳದಿ ಮೇಡಿಕ ಡಂಡು ಬೇಡಿಕ ಜದು